7 9 2 9 2 and you may fra o fra ya be fra na ye no adin komo ne opeso obisa ye bia bisa ye hallelujah amen ye kwoso abon pa ye bi mu otie fo ofre fro na fra na ye twa so amen amen ye popa se wradin ye mo bona otwim na ba bia ye sey ye boniti ye di akose ba bia enya papa no wradin ye mpie amen o ye fi boni ni mo amen na